ಗೌರಿ ಸುತಯೇ ಪರ್ವೋ ಗಣಪತಿ ಅಷ್ಟ ಸಿದ್ಧಿ ಪತೇ ಸ್ವಾಮಿ ಗಜಭಕ್ರಂತ ಗುಣ ನಿಧಾನ ದಿಭೂತಿ ಪತಿ ಹೇ ಲಂಬೋ ಯಗದಂತ ಬೀಜುಲಿ ಜಾಯ್ ಕೆತಲಾ ಕಲಿ ಖನಿ ಮೇರಾ ದೋಖ ತರ ಪಿರುನ್ನ ಧರತಿ ಸಂಸಾರ ಸಬ್ ದೇಖನಿ ಹೇ ವಿಷ್ಣು ಕರುಣಾ ನಿಧಿ ಹಣಘಡಿ ಲಕ್ಷ್ಮೀ ಸಂಗೈ ಮಾಲಿನೆ ಹೇ ಪೀಸಂಬರ ಹೇ ಹರಿ ನರಹರಿ ಯಗ್ಭಕ್ತಲೆ ದೇಖಿನೆ ಈ ರಾಧಾಪತಿ ರುಕ್ಮಿಣಿ ಕಾಪತಿ ಪ್ರಭು ಯ ಜಾನಕಿ ಕಾಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಬಹುಶಿಷ್ ಮಿಲ ಸುಖ ಜತಿ ಏ ಶಂಭು ಶಿವೆ ಸತೀ ಪತಿ ಹರಿ ಶ್ರೀಮತಿ ಗಂಗಾಲಿನೆ ಜೋಗಿ ಹರಿ ಭಕ್ತ ಭಕ್ತ ಅರುಕಾ ಸಂತಾಪ ಸಬ್ ನಾಚಿನೆ ಶ್ರೀಮತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ ನೇತ್ರ ಶೋಭಿನೆ ಹೇ ನಿರ್ವಾಣ ಅನೇಕ ಸೇವಕ ಮಹೋ ಜ್ಞಾನ ಭಕ್ಷಿಯ ತಿರುವನೆ ಈ ರಾಜಾ ಪ್ರಕಾರ ಕಾ ಪಿತಾಜಿ ಮಕ ಯ ಅಂಧಕಾರಿ ಹರಿ ಯಾ ಪತಿ ನಿಶೇಶ್ವರ ಪಿತಾ ಕೋಥನ್ ಹಜುರ್ ಕಾ ಸರಿ ಈ ಸೂರ್ಯ ಜಗತ್ ಭರಿ ಘುಮಿ ಘುಮಿ ಸಬ್ಕೋ ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಭಕ್ಷನ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾ ದೇ ಗಿರಿಸುತಿ ಧೃತಿ ದಿನ ಹೋಸ್ ಮಮ ಯೋ ಪಂಚ ಏನಾ